ಯಾಜ್ಞಾ ಕರಾಮ ಸರ್ವಬಲಧಾರಿಯು ಅನಾತಿ ಅನಂತವು ದೇವಿಯನಿ ಮೋಕ್ಷಾಂಪನ ಮಾತಾವನ ಕನ್ಯಮರಿಯ ತುಮಾನ್ಗೆ ಗತಃ ಪ್ರಾಣಿಯ ಒಬಿಗೆ ಶ್ರೀ ಕುಮಾರಯಾಟೊಬಿನ ವಾಸಸ್ಥಾನಯಕ್ ವನಲೆಸ ಇಸ್ಪ್ರೀತು ಸಾಂತು ಅರಮೇನ್ ಹೇತುಯುಕ್ತ ಕರದಿ ವದಾಲಾವೇದ ಅಪಸತ್ರು ಸಿಹಿಕರ್ನೋ ತುಮಿಯಗೆ ದಯಾಬರ ಆಜ್ಞಾವ ಬಲ ಅಪಟಿ ದೆನ್ನಾವ್ ನಪುರುವಲಿನ್ಹ ಅನವರ್ವತ ಮರ್ನೇನ್ ಗೆಲವೀಮ ಸೆಲಸ್ವ ಮೆನವ ಮೇಕೀದೇ ಅಪಗೆ ಸ್ವಾಮಿಯು ಜೇಸು ಕ್ರಿಸ್ತು ಸಹಸೆಯು ದಿಸಾಮ ಅಪಟ ಲಭೇವಾ ಆಮೇನ್.

ಆಜ್ಞಾ ಕರಾಮಹ. ಸರ್ವಬಲಧಾರಿಯು ಅನಾದಿ ಅನಂತವು ದಿವ್ಯನಿ ಮೋಕ್ಷಾಂಪನ ಮಾತಾವನ ಕನ್ಯಮರಿಯ ತುಮನ್ಗೆ ಗತಃ ಪ್ರಾಣಿಯ ಒಬಿಗೆ ಶ್ರೀ ಕುಮಾರಯಟೊಬಿನ ವಾಸಸ್ಥಾನಯಕ್ ವನಲಿಸ ಇಸ್ಪ್ರೀತು ಸಾಂತು ಅರಮೀನ್ ಹೇತುಯುಕ್ತ ಕರದಿ ವದಾಲಾವೇದ ಅಪಸತರು ಸಿಹಿಕರ್ನೋ ತುಮಿಯಗೆ ದಯಾಬರೆ ಆಜ್ಞಾವ ಬಲ ಅಪಟೇ ದೆನ್ನಾವು ನಪುರುವಲಿನ್ ಅನವರ್ವತ ಮರ್ನೇನ್ ಗೆಲವೇಮ ಸೆಲಸುವ ಮೆನವ ಮೇಕೀದೇ ಅಪಗೇ ಸ್ವಾಮಿಯು ಜೇಸು ಕ್ರಿಸ್ತ ಸುಹಾಸೆ ಉದಿಸಾಮ ಅಪಟ ಲಭೇವಾ.

ಯಾಜ್ಞಾಕರಂ ಸರ್ವಬಲಧಾರಿಯು ಅನಾತಿ ಅನಂತವು ದಿವ್ಯನಿ ಮೋಕ್ಷಾಂಪನ ಮಾತಾವನ ಕನ್ಯಮರಿಯ ತುಮನ್ಗೆ ಗತಃ ಪ್ರಾಣಿಯ ಒಬಿಗೆ ಶ್ರೀ ಕುಮಾರಯಟೊಬಿನ ವಾಸಸ್ಥಾನಯಕ್ವನಲಿಸ ಇಸ್ಪ್ರೀತು ಸಾಂತು ಅರಮೀನ್ ಹೇತುಯುಕ್ತ ಕರದಿ ವದಾಲಾವೇದ ಅಪಸತುಟು ಸಿಹಿಕರ್ನೋ ತುಮಿಯಗೆ ದಯಾಬರೆ ಆಜ್ಞಾವ ಬಲ ಅಪಟೇ ದೆನ್ನಾವು ನಪುರುವಲಿನ್ಹ ಅನವರ್ತ ಮರ್ನೇನ್ ಗೆಲವೀಮ ಸೆಲಸೋ ಮೆನವ ಮೇಕೀದೇ ಅಪಗೇ ಸ್ವಾಮಿಯೋ ಜೇಸು ಕ್ರಿಸು ಸುಹಾಸೆ ಉದಿಸಾಮ ಅಪಟ ಲಭೇವಾ ಆಮೇನ್.

ಯಾಜ್ಞಾ ಕರಾಮ ಸರ್ವಬಲಧಾರಿಯು ಅನಾದಿ ಅನಂತವು ದಿವ್ಯನಿ ಮೋಕ್ಷಾಂಪನ ಮಾತಾವನ ಕನ್ಯಮರಿಯ ತುಮಾನ್ಗೆ ಗತಃ ಪ್ರಾಣಿಯ ಒಬಿಗೆ ಶ್ರೀ ಕುಮಾರಯಾಟ ಒಬ್ಬಿನ ವಾಸಸ್ಥಾನಯಕ್ ವನಲಿಸ ಇಸ್ಪ್ರೀತು ಸಾಂತು ಅರಮೇನ್ ಹೇತುಯುಕ್ತ ಕರದಿ ವದಾಲಾವೇದ ಅಪಸತ್ರು ಸಿಹಿಕರ್ನೋ ತುಮಿಯಗೆ ದಯಾಬರ ಆಜ್ಞಾವ ಬಲ ಅಪಟಿ ದೆನ್ನಾವು ನಪುರುವಲಿನ್ಹ ಅನವರ್ವತ ಮರ್ನೇನ್ ಗೆಲವೀಮ ಸೆಲಸೋ ಮೆನವ ಮೇಕೀದೇ ಅಪಗೆ ಸ್ವಾಮಿಯೋ ಜೇಸು ಕ್ರಿಸ್ತು ಸುಹಾಸೆಯು ದಿಸಾಮ ಅಪಟ ಲಭೇವಾ ಆಮೇನ್.

ಫಲಮು ದೇವನ ತುಂಬನ ಸ್ವರ್ಗ ಮವ ಪಾಲನೆ ಕರನ ಅಸೀಮಿತ ಬಲೇನ್ ಪರಿಪೂರ್ಣ ಸರ್ವ ವ್ಯಾಪ್ತ ಮಹೋತ್ತಮ ದೇವಿ ಅನ್ವಹನ್ಸೆ ಒಬಗೆ ಮನಸ್ಸವ ದೇವಿ ಅನ್ವಹನ್ಸವ ತೇರೇನ ಒಬಗೆ ಆತ್ಮಯ ದೇವಿ ಅನ್ವಹನ್ಸೆ ಅಂದುರನವ ನಮುತ್ ಒಬಗೆ ಸಿತ್ತ ದೇವಿ ಅನ್ವಹನ್ಸೆ ಪಿಲಿ ಬಂದ ಕಾರಣ ಅವಬೋಧವೇನೆ ಒಬ್ಬರ ದೇವಿ ಅನ್ವಹನ್ಸೆ ಪಿಲಿ ಬಂದವ ಪ್ರಶ್ನ ಕರಬೀನ್ ಅವ್ರದ್ದು ಕಾರಣ ಅವಾಗ ಸ್ಥಿತಿ ಹಾಕಿ ನಮ್ಮ ದೇವಿ ಅನ್ವಹನ್ಸೆಗೆ ಮಹಿಮೆಯ ಒಬಗೆ ಹದವತ್ತರ ತೇರೆನ್ನ ಸಹೋದರಿಯ ಸಹೋದರಿಯ ಇಬೇವಿನ್ ಮುಳು ಸಿದೀನ್ ದೇವಿ ಅನ್ವಹನ್ಸನ ಕಥಾ ಕರಂದ ಒಬೆ ಪೂಜಾ ದೇವಿ ಅನ್ವಹನ್ಸನ ಬೇಡಾಕ್ನೆ ಇತಿ ಪಹಾನ್ ಆಲೋಕೆ ದೇವಿ ಅನ್ವಹನ್ಸನ ಬೇಡಾಕ್ನೆ ಪಹಾನ್ ಆಲೋಕೆವತ್ ಕಿನ್ನೆನ್ ಕರನ ಪೂಜಾವನ ಆಲೋಕೆವತ್ ದೇವಿ ಅನ್ವಹನ್ಸನ ಪ್ರಯೋಜನವತ್ತ ಉನ್ವಹನ್ಸಿ ಆಲೋಕೆ ವೇ ವೈಕಿ ಸೇಕ ಎವಿಟ ಆಲೋಕೆ ವಿಯ ಉಪಕರಣ ಮಲ್ಪಾನ್ ಪೂಜಾ ಫಲತರು ವಟ್ಟಿ ಪೂಜಾ ದೇವಿ ಅನ್ವಹನ್ಸನ ಅವಶ್ಯನ ದೇವಿ ಅನ್ವಹನ್ಸೇಮ ಬೀಜ ಉಪದವನ ಸಿಯಲು ಫಲ ಸಹ ಸಿಯಲು ಫಲದನ ವೃಕ್ಷ ಫಲವ ಪಿಟ ಹದಗಣಿತ್ವ ಐಕಿ ಸೇಕ ಎವಿಟ ಏ ಸೇವಿಯ ಒಬ್ಬ ಸತುನ್ ಗೆನ್ ಕರ್ಣ ಪೂಜಾ ಲೇ ಪೂಜಾ ಬಿಲಿ ಪೂಜಾ ದೇವಿ ಅನ್ವಹನ್ಸನ ಅವಶ್ಯನ ಉನ್ವಹನ್ಸೇಮ ಅಹಸ ಪಕ್ಷಿನ್ ಗೆಂದ ಮೇ ಭೂಮಿಯ ಬಡಗಾಯನ ಸಹ ಸಿಯಲು ಸಿವುಪಾ ಸತುನ್ ಗೆಂದ ಪಿರಿಯನ ಸನಸ್ಸೂಸೇಕ ಮೇವು ಕರುವಾನ ಅನ್ವಹನ್ಸೇರ ನಮಸ್ಕಾರ ಮುಳು ಆತ್ಮೇನ್ ದೇವಿ ಅನ್ವಹನ್ಸಿದ ಕಥಾ ಕರ್ಮಿಸಿದಿನ್ನ ಒಬೇ ವೇದನಾವ ದೇವಿ ಅನ್ವಹನ್ಸದ ಕಿಯನ್ನ ಒಬೇ ಲಗಮೆಯಿನ್ನ ಎವತ್ ಒಬಗೆ ಹದವತೆ ತಿಬೆನ ಪ್ರಶ್ನ ದಾನ್ಯನ ಒಬ್ಬನ ಗೊಡ ಆದರೆ ನಾಯ ಒಬಗೆ ಹದವತೆ ಅದುಲು ಅಂತೆ ತಿಬೆನ ವೇದನಾವ ದಾನ್ಯನ ಒಬ ನಗ ಇದಗೆನ ಒಬ್ಬನ ಕಣ್ಣ ಬೊಣ್ಣ ದೆನಾಯ ಒಬಗೆ ಅದುಲ ಅಂತೆ ತಿಬೆನ ಕಂದುಲು ದಕ್ಕಿನ್ನೆನೆ ಒಬ ಹೆಂಗಿಲ ಅಂಡನ ಆಕಾರ ಏವನ್ ದಕ್ಕಿನ್ನೆನೆ ರಾತ್ರಿ ಒಬ ಎಸ್ಸೊಲಿ ನೆಗೆನ ಕಂದುಲು ಅವನ್ ದಾನ್ಯನೆ ನಮುತ್ ಸಹೋದರಿ ಅಸಹೋದರಿಯ ಒಬಗೆ ದೇವಿ ಅನ್ವಹನ್ಸೆ ಒಬಗೆ ಆತ್ಮೆಯ ವಿನಿವಿದ ದಕ್ಷಿಣೊಮ್ಮೆ ವೇಳಾವೆ ದೇವಿ ಅನ್ವಹನ್ಸದ ಕಥಾ ಕಲ್ಲ ಕಿಯನ್ನೊಮ್ಮೆ ಪ್ರಶ್ನೆಯ ಇನ್ನ ತರದ ಅದಗಾಲ ಪಿಯಾಗೆನ ಮುಳು ಶಕ್ತಿಯನ್ನು ನಮಸ್ಕಾರ.

ಭಾಗ್ಯನ ಕುಮಾರಿ ಕೌರುದು ಈ ಪದ ರಚನೆ ಸಹ ಸಂಗೀತ ನಿರ್ಮಾಣೆ ಗರು ಮರ್ಸಿಲಿನ್ ಜಯಕುಡಿ ಪೀತುಮ ಗೀತ ಗಾಯನೆ ಕಲ್ಯಾಣಿ ವಂಚನಾಥ ಸಮಗ ಸೇವಿನಿ ರಾಜಪಕ್ಷ ನವ ಸಂಗೀತಾಧ್ಯಕ್ಷನೆ ಸುಧಾ ಪ್ರಿಯಶಾಂತ್.